ಗಿರ್ತಿ ದಿಲೇವಾಶಿ ಕೃನ್ ಬಾಹು ಬರ ಕುಶ್ತನ್ ಖುಷ್ಕು ದಾಯಿಕ ಬಿರನ್ ನಾಮುಸ ಶರಫ ರಸನ ಶಂಗಾಲ್ ناموس به شروج جیان کردستان ای که جو خورتن مه ای لوانین کرد ای گل کردستان ای